wa koma to wo ye menia na wo na wo wala wo to wo bu ase e tana urade wo to wo bu ase no wo no na ah